0: ಟಿಕೆ ಬರತಕ್ಕಿ ಅಸುಬಿದ ವರ್ದಾ ಪಿಯುವಾಪಿಸರೆ ಮಾರು ಗುಡ್ಗುಜ್ಗೆ ಕಮಾಹಿಯೆ ಕಿತರ್ಲಾಜ್ಗೆ ಕಮಾಹಿಯೆ ಎದಾ ತಕ್ಕಿ ಮಾರು ದಾರಿಮಾರಿ ಹಾಗು ಹುಗಾಮ ಸಾಸಮಾ ದಾರಿಮಾರಿ ರೋಹಿತಿನೆಹೆ ಒಡೆ ಹೆಕ ಹುಕ ಮಚ್ಚಿಸರೆ ಮಾರು ಸುರಕ್ಷಿತ ಜಾಗಾ ಸಿನಿಕಾ ನಿಹಿ ನಿಹಿ ಜಾಗಾ ಸಿನಿಕಾ ಎದಿ ಬಾ ಹತ್ತುಸ್ತಿ ನೆಹೆ
1: ಒಡೆ ಚಾಬಲತಾ ಬಿಜಾರಿ ಹಿನೆ ಗಾಲಿ ಪಿವಾ ಹಿನೆ ಸರ್ ಮಾರು ಮಾರ್ನು ಕಂಡಿಡೋ ಕಿಡೋಯಾ ಅಪ ಅಂಬಿ ಕಂಡ ಕಜ ಮಾರ್ನುಡೋನೆ ಕಿ ಇಲ್ಲ ಅಣಪಿಮ್ ನಾಯಿ ರ ಲಗೆ ಇಚಿ ರ ಗುಡಾ ಚಿಸ್ಕೆ ಪಾಣಿ ಗುಡಾ ಹಮಣ ಬಿನು ಎದಿಂಬಾ ಹಲೆ ವಿಕಾಟಾಯಿ ಲಡೋಯೆ ಒಡೆ ಎದಿಂಬಾ ಮುಂಡಾ ಕಾಂಡಾ ಹಲೆ ಪಾಣಾ ಇ ಮುಕ್ಕಾ ಚಚಿನು ಕಿ ಲಿಂಬು ಚಿಂಜಿನು ಚರ ಎಲ್ಲಿ ತಿಡೋ ಕಿಸ್ಕೊಡೋಯ ಹೆಚ್ಚ ಬೆಲಾತಾ ಗಾಲಿ ಪಿಯು ಹಾಂ ಕತ್ತಿಸ್ಕೆ ರಿಯಾತು ಹುನೆ ಕಿ ಮಾರ್ನುತಾ ಅಡೋಕಿ ಮಾಚಿಸ್ಕೆ ಬಿಜಾರಿ ಸರೆ ತೊಲಿ ಸೆ ಮಾರ್ನುತಾ ವಾನೆ ಎದಾ ಪಾಯಿ ಜಿ ರಚಕ ನಿಹಿ ನಿಹಿ ಜಾಗತಾ ಜನಾ ಅಡೋಹಿನ್ ಅಡೋಹಿನು
0: ಒರೆ ಆಜಿಕಾಲಿ ಇಲ್ಲು ಮನ್ನೆ ಮಾರ್ಕ ದಾರಿಚಿ ಸರ್ ಎ ಮಾರ್ಕ ಮುರ್ಗಿ ದುರ್ಬಲತಾ ಇಚಿ ಸರ್ ಸಿನಿಖಾತ್ ಸನ್ ಮಾರೋ ಎವ ಅಟುಣವಿ ಕಸ್ತಿ ನೆಹೆ ಕಿ ಒಡ ದಾರಿ ಮಾರಿ ದುರ್ಬಲ ಇಲ್ಕಾ ಉಲ್ಕಿ ಜದಿ ಮನ್ನು ಎವ ಅದಿಸ್ಕೆ ಮಾರೋ ಸಿನಿಖಾ ಸತರ್ಕ ಕಿ ಹಾ ಸಜಾ ಸುಜಿ ಕಿನ್ ಕಿನಾದಿ ಮನ್ನೆ
1: ಒಡ್ರ ಕತಾ ಎನಾ ಇಚಿ ಸರ್ ಇಲ್ಲು ದಾರಿ ಮಾರಿ ಕಜ ಕಜ ಮಾರ್ಕ ಹಲೆ ಮಾರು ಪಿಸಾತ್ ಸಿನೈ ಕಜ ಪಣ ಮಾರ್ನ ಆಪೆ ಮಹಾ ಮಾರ್ನ ಆಪೆ ಏನು ಮಾರ್ನು ಚಿಸ್ಕಿ ಇಲ್ಲು ದಾರಿತಾ ರುಡೆ ದಾರಿತಾ ಇಚ್ಚರ ದಿಮಾಯ್ನಾ ಕಿಚರ ಮಾರೋ ಬಾರ ಜನ ತಮ್ಮ ಪರಿವಾರ ಡೋಯಿಮ್ ನಾಯ್ ಇಯಾ ಬಾತಾಯ್ ಮನೆ ಕಕರ ಪದ ಹಾ ಬುಡಾ ಬುಡಿ ಬರ ತಡೋಯಿಮ್ ನಾಯ್ ಕ್ಯಾ ಎ ಜಾಗತ ಜದಿ ಮಾರ ದಾರಿತಾ ರೋಜೆ ಕರ ಕಜ ಕಜ ಮಾರ್ನು ಪಾಣಿ ಮಾರ್ನು ಗಡು ದಿನಾಟ ಪೂರ್ವತಿ ಮಾರ್ಕ ಮಾನು ಉಚ್ಚರ ಬಾ ಪಿಹ್ನಿ ಕತಾ ಎ ವಾ ಮಾರ ಮಜಾ ಎ ದಾಣಿತಿ ಟುಣಹಾನಾ ಇಚಿ ಪುಂಗಾ ಮಾರ್ಕಾಪು ರ ಫಲಮೂಲ ಮಾರ್ಕಾಪು ಇಲ್ಲ ತಾವು ಹಿಸಾರೆ ಇಲ್ಲು ದಾರಿ ಅಜಿನೆ
0: ಒಡೆ ಕಜ ಮಾರ್ನು ಅಗಟಾ ಹಿಸಾರೆ ನೆಹೆ ಕಜ ಕಜ ಮಾರ್ಕಾ ನಾ ಹಿಸಾರೆ ಎ ಮಾತಿ ಮಾರ ಟುಣಹಾಲ್ ମାନେ ଏ କି ପିସାଲ ମାନେ ଆରେ ଟୁ ଆନାଇ
1: ଏନ୍ତା କି ଚେଚା ବେଲା ଗାଲି ପିଉ ହଠାତ୍ ବାହାତୁନେ ଗାଡି ବାହାତୁନେ ଇଚି ସାରେ ଚଳ ତର୍ଗା ହାତ ଚେଚର ଇଲୁ ଲାକ ଆସ୍ତାନେ ଏଚେ ବେଲା ତା ମାଙ୍ଗର୍ସକେ ହାନି ମାନେ ହାନେ ଓଡ଼େ ଜିଉସ୍କେ ହାଜାଲି ଉଣାଇ ଏଦା ତା ଇଞ୍ଜି ତାଇ ଭାଇ ପିଉ ଗାଲି ତା କିଞ୍ଜି ହାରକା ସତର୍କ ଡେନ ପୁନେଲେ ଯୋଉ କାର୍ଯ୍ୟକ୍ରମ ହାଟା ତାକେ ରିଦିନା
0: ମଙ୍ଗଳବାର ଓଡ଼େ ଶନିବାର ମାଧ୍ୟାହ୍ନପୁଟା 12:30 ତା ବେସ୍ପିଆ ହେଇନେ
1: ମଙ୍ଗେ ହେଲେ ಚಿಟ್ಟಿ ಹಿಯಾದು ಮಾ ಠಿಕಣಾ ಅತೆ
0: ಪುನೈ ಲೆಂಜು ಕಾರ್ಯಕ್ರಮ ಅರ್ಪತ್ ಕೇಂದ್ರ ನಿರ್ದೇಶಕ ಆಕಾಶವಾಣಿ ಜೈಪುರ
1: ಜಿಲ್ಲಾ ಕೋರಾಪುಟ ಪಿನ್ಕೋಡ್ ನಂಬರ್ ಆತೆ 7640005
0: 12:30 ಜೋರಾ